ವಿನಸ್ಮ ಆರೈಕೆನೆ. ಆದರೆ ಪ್ರಕಾಶಕರ್ಣ ಮೇಗೀತೆ ಪದ ಸಂಗೀತ ಕ್ಲರೆನ್ಸ್ ವಿಜಯವರ್ಧನ ಗಾಯಕಿ ಆಗ್ಯಾನೆ. ಕಾಯನಾಕಲೆ ಶ್ಯಾಮಿ ಪೊನ್ಸೇಕಾ ಗಾಯಿಕಾ ವಿಸಿ.